0: ಕೇಳೆ
1: ಅಗಸ್ಮಾಲ್ ಅವು ಈಗ ಕೊರೈ ಏನು ದೊಡ್ಡ ಅಗಸ್ ನೋಯ್ ಕೊಡನಾಚರಿ ಹೆಚ್ಚಿಗೆ